ಸೌವರ್ಣ ಸೌಮ್ಯ ಸುಮನೋಹರಿ ಶೂಲಿ ಪತ್ನಿ ಭವ್ಯೇಂದ್ರ ಕೇಲ ನಿಲಯೇ ತವ ಸುಪ್ರಭಾತಂ ಜಯ ಜಯ ಶುಭ ಸರ್ವಸ್ವೇ ಜಯ ಕೃಷ್ಣ ತೀರಗೇಂದ್ರ ಕೇಲ ಗೃಹೇ

ವಿಮಲೇ ಅರವಿಂದ ದಳಾಚಲ ಸನ್ನಿಟಲೇ ವಿಜಯಾಚಲವಾಸಿನಿ ದೇವಿ ಶಿವೇ ಚತುರಾನನ ಷಣ್ಮುಖ ಚಕ್ರಧರ ಪ್ರಮುಖಾನ ತಪಾದ ಪಯೋಜಯುಗೇ ಶರಣಾಗ

ಇಂದ್ರ ಗಣ ಮೌಳಿ ಕಿರೀಟ ಕೋಟಿ ವಿಭ್ರಾಜಮಾನ ಮಣಿ ಮಂಡಿತ ಪಾದ ಪೀಠೆ ಶುಭ್ರೇಂದ್ರ ಕೇಲನಗ ರಾಜ ಕೃತಾದಿವಾಸಿ ದುರ್ಗೇ ಶುಭೇ ತವ ಪದೇ ಶರಣಂ ಪ್ರಪದ್ಯೇ ಸರ್ವಾ

ಕಲ್ಯಾಣದಾಯಿನಿ ಸದಾ ಶರಣಂ ಪ್ರಪದ್ಯೆ ಸಂಸಾರ ವಾರಿನಿಧಿ ಸಂತರಣೈಕಯಂತ್ರೇ ಹಿಂಸಾಕರಾಸುರ ನಿಬರ್ಹಣ ಸುಸ್ವತಂತ್ರೇ ಕಂಸಾಂತಕಾದಿ ಸುಮನಸ್ಮೃತ ದಿವ್ಯ ಶೀಲೆ ಅಂಬತ್ವದೀಯ ಚರಣೌ ಶರಣಂ

ಕಾರ ಮಂಗಳ ಕಲಾ ಪರಿದುಷ್ಟ ಬಗ್ಗೆ ಚಂಚತ್ವಟಾಕ್ಷ ಕೃತ ಚಿತ್ರ ವಿಚಿತ್ರ ಸರ್ಗೆ ಭವ್ಯೇಂದ್ರ ಕೀಲ ನಿಲಯ ಎಂಬ ಸುವರ್ಣ ದುರ್ಗೆ ದೇವಿ ತ್ವದೀಯ ಚರಣೌ